0: ಹತ್ತುತ್ತಾರೆ
1: ಯಾವ ಕಾವಣ್ ನೆಡರ್ ಕಾವಣ್ ಕಾರ್ತಾರೆ
0: ಪಂಚಾಲ್ ತಪ್ಪ ಕಾರಣೆ ಹಾರ
1: ನಾನು ಕಟಾಕರ ಅಪಾರ
0: ನಾಸಿ ಸುಖ ಪನಾಸನ
1: ಜನ್ಮನ ಕೌಕಃ ವಿನಾಶನ
0: ಕರ್ತಾ ಪ್ರಭ ಸೋಯೆ
1: ಪ್ರಭ್ಯಾಸ್ ಕಥ
0: ಗೋಚರ್ ಪ್ರಭೇಕ
1: ಚಿತ್ರ ಗೌತಿ